0: ಮೈ ಕಟ್ಟಿ ಸೈಸನು ಇನ್ನಿ ಹಿಡಿಮೆ ಚಿಕ್ಕರ್ ಚುಚ್ಚುದು ಇನ್ನಿ ಹಿಡಿಮೆ ಚಿಕ್ಕರ್ ಚುಚ್ಚುದು
1: ಮೋ ರಾಜ ಹು ಚುತ್ತಿನಿ ಪೋನಿ ತೋನು ರಾಣಿ ಪುನೆ ಚಕ್ಕಿ ಖಾಮ್ರು ಚುತ್ತಿ ಕಹಾನಿ ಪೊನೌಲ ಪಿಂಸೆ ಸ್ವಾಮಿ ಖರಿ ಖರಿ ವಿಷಯ ದಿನೆ ಕಸ್ತು ತಿಮ್ರು ಪ್ರಾಣಿ ಅಪ ನಚಾವ ನ ಪರ ಪರ ಜಾನಿ ಜಾನಿ ಮನ ನಚಿಕ ಅವತಾ ಕಿನ ಹುಚ್ಚ ಪಾನಿ ಪಾನಿ ಪೈಸ ಠಾಂಕಿತ ಜಾಚ ಅಪ ಸುಸ್ನೆ ಪಹೋ ಕಿ ಮನ ಮಿಲ ಸಾತಿ ಮಲ ರೋಸ್ನೆ ಪಹೋ ಕಿ